0: ಎಲ್ ಕೆ.
1: ನೆಟವಿನ ಸಿಂಧು ಅಹನಾತರೇ ಹಿತ ಸಣ್ಣ ಸಣ್ಣ ಸಿಂಧು ಅಹನತ್ ಒಬ ಕೆಮತಿ ನಮ್ www.liveFM.lk ಸೈಟ್ ಎಕರೆ ಗಿಹಿಂ ಕ್ಲಾಸಿಕ್ ರೇಡಿಯೋ ಸಿಲೆಕ್ಟ್ ಕರನ್ನ. ಕ್ಲಾಸಿಕ್ ರೇಡಿಯೋ ದಿಸವನ ರೆಂದುನು ಹದವತೇ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹಾ ವಗೇಮ ತವತ್ ವೆಬ್ ಅಡವಿ ಗಣನಾವಕ್ಕೊಸ್ಸೇ ಶ್ರವಣೇ ಕಲೆ ಹಕಿ
2: ವಾಗನಿನ ದಂಗಲಾವ ಪಾಂದರ ಹತರಾಯಿ ಲಂಕಾವೇ ವೇಲಾವೆಂ

0: ಅಂದ್ರೆ ಹತ್ತರಾಯಿ ಹತ್ತಲಿಹಾಯ್.
1: ದೇವುಲ ಪಿಟಿಯಟ, ಕಮರು ಪಿಟಿಯಟ, ನಾವಲ ಪಿಟಿಯಟ, ಕಲ್ ಪಿಟಿಯಟ. www.liveFM.lk.